0: ಕುಶಾಲ ಸೋಡಿನ ದಿನ ಜಳಾವರ ಲಕ್ಷ್ಮೀ ಚಾಘಾಗರಿ ಬಸನಿ ಸುಟಲಿ ಅಲಗದು ಪಡಲಿ ಓಲ್ಯಾ ಕಾಠಾವರಿ ತುಮಕತ ಗೋಪಿ ಜಳಾತ ಶಿರಲ ಉಠಲಿ ಕೌಶಿರ ಶಿರಿ
1: ಗೋಪಿ ನಾನಾ ಹೋಚಾ ಭಂಗ ತೋಚ ಆಲ ಸಕಾಶ್ರೀ ಜಂಗ ಗುಣಾಕರ್ಮ ವಸ್ತ್ರ ಸರಿ